ಕಟ್ಟ ಮೇಘ ಖೇತ ದೀಪಾಲು ಮಂಡಲ ಖಂಡಾವರ ಭಂಡಾಂಡ ಜೇರು ಜಿತು ಖಾಣಿ ಸೇತ ಜಾ ಸೋಮಿತ ಜಾಣೆ ನಾನಕ ಸರಾ ಮೇರಾ ಜನತಾ ನಾನಕ ಜನ ಪಾಯ ಕೈ ಸಂಭಾಲೆ ಸಬನಾ ಜಿನ ಕರ್ತೈ ಕರಣಾ ಕಿಯಾ ಚಿಂತಾ ಪಿ ಕರಣಿ ತಾ ಸೋ ಕರ್ತಾ ಚಿಂತಾ ಕರೇ ಜಿನ ಪಾಯ ಜಗ ತಿಸ ಜವಾರಿ ಸ್ವಾಸ